juma enu ti ye fra o wanwa en sanchani ni wanwa juma o ye wo ye nana no brase no a rado da so ye hey bro standard ere bro kama ya mama sha standard kama ya mama oh Jehovah.

0: me jidi se u tie obanji wo
1: hey
0: amba wo wo ye jie
1: hey everybody banji
0: everybody banji wo amba wo wo di adanse ye wo china onu kafu amanie adanse wo let's everybody sing obanji wo afi ni nyina wan ka se obanji wo afi bibu Asini nyina obeti wo wo yabye no wasem nam no kasesie ama wa yeye a wo chweni asesa bobra ba wo nemu no abade ze me kan jo so obeti wo ama wo wo ti da wo chena wa yo tri di di wa mania nasu obeti wo Ano kafu amanie doso Lasu Yesu